ಇಂದ್ರಶೀತಲಃ ನೈವಂ ವ್ಯಾಧಯಂತ್ಯಸ್ಮಾನ್ ಮೃಗಪಕ್ಷಿ ಗಜಾದಯಃ ಮಹಾಂಡತಮಸೇ ಪ್ರಾಪ್ತೇ ಮಾತಾಂಡಸ್ಯೋದಯಾದಿವ ವಿಲಯಂ ಯಾಂತಿ ಪಾಪಾನಿ ಶತಜನ್ಮಾರ್ಜಿ.

ನಂಬಾತು ತಿಪ್ಪಳ ಅಂಗೋಪಾದಾನಿ ಸರವಾಣಿ ರಕ್ಷೇ ಸೂರ್ಯದಂದನ ಇತ್ಯೇ ತತ್ತವಚಂ ದಿವ್ಯಂ ಮಹೇ ಸೂರ್ಯ ಸುತಸ್ಯ ಯಃ ನ ತಸ್ಯ ಜಾಯತೆ ವೀಣಾ ಪ್ರೀತೋಹಿ ಸೂರ್ಯ ವ್ಯಯ ಜನ್ಮ ವಿಧೀಯಸ್ಥೋ ಮೃತ್ಯುಸ್ಥಾನ ಗತೋಪಿ ವಾ ತದಪ್ರಸ್ಥೋ ಗತೋ ವಾಪಿ ಸುಪ್ರೀತಸ್ತು ಸದಾ ಶನಿಃ